0: ಮೀರಾವ್. ಸುಪ್ರೀಂ ಕೋರ್ಟ್ ಜಾತಿ ಆಧಾರಿತ ಜನಗಣನಾರ ಕೇಂದ್ರದ ಫೈಸಲಾನ ಚುನೌತಿ ದೇವನ್ ವಾಳಿ ಅರ್ಜಿ ಖಾರಿಜ್ ಕಿನ್ನಿ. ಪ್ರಧಾನಮಂತ್ರಿ ಆವಾಸ್ ಯೋಜನಾ ಶಹರಿ 2.0 ರಾತೇತ್ ರಾಜ್ಯ ಮಾಯ 5,000 ಬತ್ತಾ ನುವಾ ಮಕಾನ್ ಮನಾಯಾ ಜಾವೆಲ್ಲಾ. ಸಹಕಾರಿ ಮಾಡೆಲ್ ಮಾಥೆ ಆಧಾರಿತ ದೇಶ ಕಿ ಪಹಲಿ ಭಾರತ್ ಟ್ಯಾಕ್ಸಿ ಸೇವಾ ಆವತಾ ಮಹಿನಾ ಜಯಪುರ ಮಾಯಿ ಸರು ಫೈಲಾ. ಪ್ರದೇಶ ಘಣಖರ್ ಹಲಕಾ ಮಾಯಿ ಲೂರಾ ಹಾಲಾತ್ ಆವತಾ 3 ದಿನ ಲೂರಾ ಖಪೇಡಾ ಲಾಗತಾ ರೇವಣ ರಾ ಆಸಾರ. ಇಸಾಗಿ ಪ್ರಾದೇಶಿಕ ಸಮಾಚಾರ ಬುಲೆಟಿನ್ ಪೂರ್ವ ಥಿಯೋ. ನಮಸ್ಕಾರ.
1: हम आकाशवाणी बांसवाड़ा के FM माही चैनल से बोल रहे हैं FM बैंड 101.3 मेगाहर्ट्ज पर. शाम के 7 बजे अब ग्रामीण महिलाएं सुनेंगी उनका अपना कार्यक्रम बैरानी बात.

ಮಗನಂದು ಕಲದಲ್ಲಿ ಕನ್ನಡ ಭಾಷಾ ಮೇ ಬನಿ ಇಸ್ ಫಿಲ್ಮ್ ಕೆ ಲಿಯೆ ಬೆಸ್ಟ್ ಫೀಚರ್ ಫಿಲ್ಮ್ ಕಾ ಉನ್ಹೇ ಪುರಸ್ಕಾರ ಮಿಲಾ 1978 ಮೇ. ಕನ್ನಡ ಭಾಷಾ ಕೆ ಏಕ್ ಸಂತ ಕವಿ ಕನಕ್ ಪುರಂದರ್ ಪರ್ ಉನ್ಹೊನೆ ಏಕ್ ವೃತ್ತ ಚಿತ್ರ ಕಾ ನಿರ್ಮಾಣ ಕಿಯಾ ಥಾ. ಇಸ್ಕೆ ಲಿಯೆ ಬೆಸ್ಟ್ ಡಾಕ್ಯುಮೆಂಟ್ರಿ ಕಾ ಪುರಸ್ಕಾರ ಉನ್ಹೇ ದಿಯಾ ಗಯಾ 1989 ಮೇ. ಸಾಥ್ ಹಿ ಸಾಥ್ ಕರ್ನಾಟಕ ರಾಜ್ಯ ಸರ್ಕಾರ ಕೆ ಕೈ ಸಮ್ಮಾನ ಉನ್ಹೇ ಮಿಲೆ ತಥಾ ಕೈ ಅಂತಾರಾಷ್ಟ್ರೀಯ ಸಮ್ಮಾನ ಭೀ ಗಿರೀಶ್ ಕರ್ನಾಡ್ ಕೋ ಮಿಲೆ ಸಾಹಿತ್ಯ ಏವಂ ಫಿಲ್ಮೋ ಕಿ